0: ಸಿದ್ಧೇಶ್ವರುಡು ಶ್ರೀ ಸಾಂಬ ಶಿವುಡು ತಾಂಡವ ಕೇಳಿಸಲ್ಪೇನೆ.
1: ಸೊ ಈ ಪಾಠ ಸ್ವಾಮಿ ನೇರ್ಪಿಸಿದಪ್ಪುಡು ಮಾಕಿಂಕಾ ಗುರ್ತುಂದಿ ತಾಂಡವ ಕೇಳಿ ಅಂತೇ. ಕೇಳಿ ಅಂತೇ ಏಮಿಟಿ ಸ್ವಾಮಿ ಅನ್ ಅಡಿಗಾಂ. ವೆಂಟನೆ ಸ್ವಾಮಿ ಎಂತ ಆ ವರ್ಚಸ್ಸುತೋ ಆ ಮೊಹ ದಗ್ಗರಗಾ ಸ್ವಾಮಿಕಿ ವಚ್ಚಿನವರು ಕಾಬಟ್ಟಿ ಆ ಜುಟ್ಟುತೋ ವೆಂಟನೆ ಸ್ವಾಮಿ ಕೇಳಿ ಅಂತೇ ತಿಳಿಯದ್ರ ಆಮೆ ಕೇಳಿ ಅಂತೇ ನಾಟ್ಯಂ ಅನ್ನಾರು. ಕೇಳಿ ಅಂತೇ ನಾಟ್ಯಂ ಅಂತ ಚೆಪ್ಪಿ ಆ ಶಿವುಡು ಆ ವಿಧಂಗಾ ನಾಟ್ಯಂ ಚೇಸ್ತುನ್ನಾಡು ಅಂತ ಚೆಪ್ಪಿ ಮೊತ್ತಂ ಪಾಠನ ವರ್ಣಿಸಿ ಮಾಕು ಮಾಕು ನಿಜಂಗಾ ಸ್ವಾಮಿಲೋ ಆ ರೋಜು ಆ ಶಿವುಡೇ ಸಾಕ್ಷಾತ್ಕಾರ ಅಯ್ಯನಟ್ಟು ಮಾಕು ಅನ್ಪಿಂಚಿಂದು. ಆ ಪರಮೇಶ್ವರುಡೇ ಆ ಪಾಠನು ಚೆಪ್ತುಂಟೇ ಮಾಕು ಮಾ ಮಾಟಲ್ಲೋ ಚೆಪ್ಪಲೇವು ಆ ಅನುಭವಂ. ಈ ವಿಧಂಗಾ ಎನ್ನೋ ಉನ್ನಾಯಿ, ಇಂಕೊಕ ರೆಂಡು ಮೂಡು ವಿಷಯಾಲು ಚೆಪ್ಪಿ ನೇನು ಮುಗಿಸ್ತಾನು. ಸ್ವಾಮಿ ಮಮ್ಮಲ್ನಿ ಹಡ್ಷಿ ಶಿಮ್ಲಾ ತೀಸ್ಕೆಳ್ಳಿ ಮಾಕು ಗೊಪ್ಪ ಅದೃಷ್ಟಾನ್ನ ಇಚ್ಚಾರು. ಹಡ್ಷಿ ಮಹಾರಾಷ್ಟ್ರಲೋ ಹಡ್ಷಿ ಒಕ ಚಿನ್ನ ವಿಲೇಜ್ ಅನ್ನಮಾಟ. ಅಕ್ಕಡ ಪಾಂಡುರಂಗ ಕ್ಷೇತ್ರವನ್ನೇ ಅಕ್ಕಡ ಸ್ವಾಮಿ ಆಲಯವನ್ನು ನಿರ್ಮಿಸಾರು. ಸೊ ಅಕ್ಕಡಿಗೆ ಎಳ್ಳಿನಪ್ಪುಡು ಸ್ವಾಮಿ ಎಂತೋ ವಾಳಂದರಿನೀ ಬ್ಲೆಸ್ ಚೇಸಿ ಅಕ್ಕಡ ವಾಳು ಕಟ್ಟಿಂಚಿನ ವಾಳುನ್ನಾರು ಆ ಪಾಂಡುರಂಗ ಕ್ಷೇತ್ರಾನ್ನ ಹಡ್ಷಿಲು. ಸೊ ವಾಳತೋ ಭೋಜನಾಲು ಚೇಸ್ತುನ್ನಾರು ಅನ್ನಮಾಟ. ಚಿವರ್ ರೋಜು ಸ್ವಾಮಿ ಚೇಸ್ತುಂಟೇ ಸ್ವಾಮಿ ಚೆಪ್ಪಾರನ್ನಮಾಟ. ಸ್ವಾಮಿಕ್ ಎಲ್ಲ ಅಂತೆ ಅಂಡಿ, ಭಕ್ತುಲಂದರೂ ಹ್ಯಾಪಿ ಐತೇ, ಭಕ್ತುಲಂದರೂ ಸಂತೋಷಮೈತೇ ಸ್ವಾಮಿಕ್ ಆನಂದಂ. ಭಕ್ತುಲ್ನಿ ಸಂತೋಷ ಪೆಡ್ತೇ ಸ್ವಾಮಿಗೆ ಆನಂದ ಪೆಟ್ಟಿನಟ್ಟೆ. ಅಂದ್ರೆ ಸ್ವಾಮಿ ಬ್ಲೆಸ್ಸಿಂಗ್ಸ್ ಎಲ್ಲ ಉಂಟಾಯನ್ನಮಾಟ. ಸೊ ಸ್ವಾಮಿ ವಾಳಂದರೂ ಫ್ಯಾಮಿಲಿಗೆ ಚೆಪ್ಪಾರು, ಸಬ್ ಭಕ್ತು ಅಂದರೂ ಭಕ್ತುಲು ಮೊತ್ತ ಅಂದರೂ ಆನಂದಂಗಾ ಉನ್ನಾರು. ಮೀರಂದರೂ ವಾಳಕ್ಕೆ ಏ ಲೋಟು ಲೇಕುಂಡಾ ವಾಳಕ್ಕೆ ಭೋಜನಾಲು ವಸತುಲು ಅನ್ನಿ ಕಲ್ಪಿಂಚಾರು. ಹಮ್ ಬಹುತ್ ಖುಷಿ ಅಂತ ಚೆಪ್ಪಾರು ಸ್ವಾಮಿ ವಾಳತೋ ಹಿಂದಿಲೋ ಮಾತಾಡ್ತುನ್ನಾರು. ಸ್ವಾಮಿ ಚೆಪ್ಪಾರನ್ನಮಾಟ, ಏ ವಿಧಂಗಾ ಐತೆ ಆ ರೋಜು ಕೃಷ್ಣುಡು ಪಾಂಡವಲ್ತೋ ವಿಜಯ ಭೋಜನ ಚೇಸಾರೋ ಅದೇ ವಿಧಂಗಾ ಈ ರೋಜು ಮೀಕು ಸ್ವಾಮಿ ಈ ರೋಜು ಈ ಚಾನ್ಸ್ ಇಚ್ಚಾರಂ ಚೆಪ್ಪಿ ವಾಳಂದರಿ ಫ್ಯಾಮಿಲಿನ್ ಬೆಸ್ಟ್ ಚೇಸಾರು ಸ್ವಾಮಿ. ಶಿಮ್ಲಾ ವೆಳ್ಳಿನಪ್ಪುಡು ಅದೇ ವಿಧಂಗಾ ಒಕ ಅದ್ಭುತಮೈನ ಚಿನ್ನ ಅಂತೇ ದೃಷ್ಟಾಂತ ಅನ್ನಮಾಟ. ಸ್ವಾಮಿ ಏ ವಿಧಂಗಾ ಭಕ್ತುಲ್ನಿ ಕಾಪಾಡುತ್ತಾರೋ ಸ್ವಾಮಿ ಇಟ್ಲಾ ಚೆಪ್ತೂ ವಚ್ಚಾರು. ಸೊ ಢಿಲ್ಲೀಲೋ ಅಕ್ಕಡ ಸ್ವಾಮಿ ಭೋಜನಾಲು ಅಯ್ಯಾಯಿ ಅನ್ನಮಾಟ. ಭೋಜನಾಲು ಅವ್ವಕ ಮುಂದು ಆ ರೋಜು ಪೊದ್ದಿನ ಸ್ವಾಮಿ ಅಂದರಿನಿ ಪಿಲ್ಲಲ್ನಿ ಢಿಲ್ಲೀ ಮೊತ್ತಂ ಅದೇ ಆ ಮಹಾನಗರಂ ಅಂತ ಚೂಸಿ ರಮ್ಮನ್ನಾರು. ಆ ಇಂಡಿಯಾ ಗೇಟ್ ವೇ ಅಂತ ರೆಡ್ ಫೋರ್ಟ್ ಅವನ್ನೀ ಚೂಸಿ ರಂಡ್ರಾ, ನೇನು ಇಕ್ಕಡ ಉಂಟಾನು ಮೀರು ವೆಳ್ಳ ರಂಡಿ ಒಕ ಚೂಸಿ ರಂಡ್ ಅಂತೇ ಮಮ್ಮಲ್ನಿ ಸ್ವಾಮಿ ವಾಳ ಕಾರ್ಲೋ ಪಂಪಿಸಿ ಮಾ ಅಂದ ಆ ಚುಟ್ಟೂ ವಿಹಾರಯಾತ್ರಲಾಗ ಅಂತ ಚುಟ್ಟೂ ಚೇಸಿ ಸ್ವಾಮಿ ದೇವರಿಗೆ ವಚ್ಚಾವನ್ನಮಾಟ. ಸ್ವಾಮಿ ಅಂದರಿನಿ ಅಡುಗುತ್ತಾರು ಮೀರೇನ್ ಚೂಸಾರು ಮೀರೇನ್ ಚೂಸಾರು ನುವೇನ್ ಚೂಸಾವನ್. ಸ್ವಾಮಿ ವೆಂಟನೇ ಅನ್ನಾರನ್ನಮಾಟ, ಸ್ವಾಮಿ ಅನ್ನಾರು ಅಪ್ಪುಡು ಆ ಟೈಮ್ಲೋ ಮೀರಂದರೂ ಅಕ್ಕಡಿಕಿ ವೆಳ್ಳೊಚ್ಚಾರು ಕದರಾ ಬಾ ಜರಿಗಿಂದ ಬಾ ಚೂಸ್ಕುನ್ನಾರ ಅಂತ ಚೆಪ್ಪಿ, ಮೀರಂದರೂ ವೆಳ್ಳಿನಪ್ಪುಡು ನೇನು ಪುಟ್ಟಪರ್ತಿಗೆ ವೆಳ್ಳೊಚ್ಚಾನು. ಸ್ವಾಮಿ ಪುಟ್ಟಪರ್ತಿಗೆ ವೆಳ್ಳಿ ಅಕ್ಕಡ ಎವರೆವರಿಕೈತೆ ಜಬ್ಬುಲು ಚೇಸಾಯೋ ಎವರೆವರಿಕೈತೆ ಅಕ್ಕಡ ಬಾಲೇದೋ ವಾಳಂದರಿಕೀ ವಿಭೂತಿ ಇಚ್ಚಿ ವಸ್ತುನ್ನಾನು ಅನ್ನಾರು ಸ್ವಾಮಿ. ಇಂಕಾ ಮಾಕು ಅಪ್ಪುಡು ತಟ್ಟಲೇ ಅನ್ನಮಾಟ. ಅಂಟೇ ಸ್ವಾಮಿಯೋಡು ಅಕ್ಕಡಿ ನುಂಚಿ ಅಕ್ಕಡಿಕಿ ವೆಳ್ಳಾವಂಟೇ ಸ್ವಾಮಿ ಪ್ರತಿ ಚೋಟ ಉನ್ನಾರು. ಎಕ್ಕಡೈತೇ ಆರ್ತನಾದ ವಿನಬಡುತ್ತೋ ಅಕ್ಕಡ ಸ್ವಾಮಿ ಉನ್ನಾರಂಡಿ. ಎಕ್ಕಡೈತೇ ಸ್ವಾಮಿನಾಮನ್ ತಲುಸ್ತಾಮೋ ಅಕ್ಕಡ ಸ್ವಾಮಿ ಪ್ರತ್ಯಕ್ಷಮವುತಾರು. ಎವರಿಕಿ ಬಾಧ ಉಂಡದು, ಸ್ವಾಮಿನಾಮನ್ ತಲ್ಚಿನ ವಾರಿಕಿ ಕಷ್ಟಾಲೇ ಉಂಡವು. ಆ ವಿಧಂಗಾ ಮಾಕು ಚಿನ್ನ ಸಂಘಟನೆ ದ್ವಾರಾ ಮಾಕು ತಿಳಿಸಿಂದು ಅಂಟೇ ಸ್ವಾಮಿ ಭಕ್ತುಲ್ನಿ ಏ ವಿಧಂಗಾ ಕಾಪಾಡುತ್ತಾರೋ ಅಂತ. ಎದುಟನನ್ನ ಸ್ವಾಮಿನೇ ಅನ್ನೇ ಒಕ ಅದ್ಭುತಮೈನ ಪದ್ಯ ಉಂದಿ ಸ್ವಾಮಿದೇ. ಅದಿ ಜನುಲ ಮಧ್ಯೆ ತಿರುಗಾಡೇ ಜಗಪತಿ ಪಾಠತೋ ನೇನು ನೆಮ್ಮದಿಗೆ ದಾಂತೋ ಮುಗಿಚ್ಕುಂದಾಂ. ಆ ಪದ್ಯಂ ಪಾಡ್ತಾನು. ಎದುಟನುನ್ನ ಸ್ವಾಮಿನಿ, ಸ್ವಾಮಿ ಎದುಟನೇ ಉಂಟಾರು ಕಾನಿ ಎಂತೋ ಮಂದಿ ಅಂತೇ ತಿಳಿಯಕುಂಡಾ ಮನೋ ಎಕ್ಕಡೋ ಕೊಂಡ ಎಕ್ಕಿ ದೇವುಣ್ಣಿ ಚೂದ್ದಾಂ ಅನ್ಕುಂಟು ಎದುಟನೇ ಉನ್ನಾರು ಸ್ವಾಮಿ. ಎದುಟ